ಸಂಯುಕ್ತಂ ನಿತ್ಯದಾಯಂತೆ ಯೋನ ಕಾಮದಂ ಮೋಕ್ಷದಂ ಚೈವ ಕರಾಯ ನಮೋ ನಮಃ. ಗುರುರ್ಬ್ರಹ್ಮಾ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅನಂತ ಬ್ರಾಹ್ಮಣ್ ಕಿ ರಚಯಿತಾ ಸೃಷ್ಟಿ ಕಿ ಪಾಲನ್ ಕರ್ತಾ ಘಟ್ ಘಟ್ ಮೇ ರಹನೆ ವಾಲೆ ಪರಬ್ರಹ್ಮ ಪರಮಾತ್ಮಾ ಕೋ ಶತ್ ಸತ್ ನಮನ್. ಆರಾಧ್ಯ ಶ್ರೀ ಗುರುದೇವ್ ಕಿ ಶುಭ ಚರಣ ಕಮಲೋ ಮೇ ಕೌಟಿ ಕೌಟಿ ಸಾಷ್ಟಾಂಗ ದಂಡವತ್. ಧರ್ಮ ಪ್ರೇಮಿ ಸಜ್ಜನೋ ಮಾತಾಓ, ಆಜ್ ಕಾ ದಿನ ಬಡಾ ಹಿ ಶುಭ ದಿನ ಹೈ ಕಿ ಹಮ್ ಯಹಾ ಇಸ್ ಆಶ್ರಮ ಕೆ ಅಂದರ್ ಸತ್ಸಂಗ ಮೇ ಆಯೆ. ಯೇ ಹಮಾರೇ ಪೂರ್ವ ಜನ್ಮ ಕಾ ಅಚ್ಛಾ ಕಾರ್ಯ ಅಚ್ಛಾ ಕರ್ಮ ಯಹಾ ಲೇಕೆ ಆಯಾ ಹೈ. ಬ್ಲೆಸ್ಡ್ ಸೆಲ್ಫ್ ಆಲ್ ಡಿಯರ್ ಒನ್ಸ್ ರೌಂಡ್ ದ ವರ್ಲ್ಡ್, the blessing is coming to you from